0: ಸಂಜನಾ ಭದ್ರಮಾ ಶೆಡೇರ್ ಜೊತೆ ನನ್ನ ಅವ್ರಿಗೆ ಬಿಲ್ಕುಲ್ ಟೈಮ್ ಸಿದ್ದಕ್ಕೆ ಲಾಸ್ಟ್ ಮಿನಿಟ್ ಅನ್ನೋ ನಾವು ಓಡಿಸ್ತಲ್ ನಮ್ಮ ಮ್ಯಾನೇಜರ್ ಸರ್ ನಾವು ಬಿಲ್ಕುಲ್ ಲಾಸ್ಟ್ ಮಿನಿಟ್ ಕಿಮ್ಡಿಕೆನ ಅದೇ ಕಿಮ್ ಅಮ್ಮ ಸರ್ ಚಿಕಿಮ್ ಸಿಸ್ಟಮ್ ಚಿಕಿಮ್ಗೆನ ಅಯ್ಯನೇ ಕಿಮ್ ಮ್ಯಾನೇಜರ್ ಸರ್ ಟೈಮ್ ಇಂತಜಾರ್ ಕರೋ ಅಮೆಜಾನ್ ಸಲ ಸೈದು ಅವ್ರಿಗೆ ಟೋಲ್ ಯೋ ಜಹಾನ್ ಮನಕಿ ಯೋ ನಡೆ ಮನಕಿ ಸಾಮ ಚೇರ್ತಾರ ಚೇರ್ತಾ ಪ್ರೋಗ್ರಾಮ್ ಮುರ್ದು ಟೋಲ್ ಬೇಹಾದ ಮನ ಯೋ ಜಹಾನ್ ಮನಕಿ ಇನ್ಸ್ಟಾದಾರ್ಟ್ ಪಾರ್ಟಿಸಿಪೇಟ್ ತು ಸರವಿ ಇನ್ಸ್ಟ್ರಕ್ಷನ್ ನೆಕ್ಲಿ ಪ್ರೋಗ್ರಾಮ್ ಇನ ಅದರ್ತ ಮಯಕಿ ಯೋ ಜಹಾನ್ ಮನಕಿ ಟೋಲ್ ಲಿಸನ್ ಟೋಲ್ ಸಮಯ ಸಾಮ ಚೇರ್ತಾ ಚೇರ್ತಾ ಪ್ರೋಗ್ರಾಮ್ ಟೋಲ್ ಯೋ ಜಹಾನ್ ಮನಕಿ ಯೋ ನಡೆ ಮನಕಿ ಇನ್ಸ್ಟಾ ಖುಷಿ ಕಿ ದಾಶಾ ಕೋಟ್ ಕೋನೆ ಪ್ರೋಗ್ರಾಮ್ ಯೂಸಲ್ ಬೇದರ್ ಸರದರಿ ಜಿ ಅವರ್ತ ಪರಮಿಟ್ ಪಾಪಲ್ ದುಗಾನೆ ಕೆ ಜರೂರಿ ಹೊಸದ ಚೇರ್ತಾ ಹೊಸೇ ಖಾತು ಸೇ ಅಬರ್ ಸೇ ಓ ಇನ್ಶಾಲ್ಲಾ ಸಬು ಬರ ಬಜು ಇನ್ಶಾಲ್ಲಾ ಯೂಸಲ್ ಬೇದರ್ ಸರದರಿ ಓ ದೇ ಚೋಟಿ ಮೇ ವಿಶ್ ಯೋ ದೇ ಗುಲಾಲೆ ಓ ಇನ್ಶಾಲ್ಲಾ ಉಟಿನ ಹಾಕಿ ಯೋ ದೇ ಕರಗನ ಯೋ ದೇ ಬನಿ ಗುಲ್ನಾದಿ ನದ್ವೇ ಕಸನ ಉಟಿನ ಕಿ ತರ ಅವರ್ತ ಪರಮಿಟ್ ಪಾಪಲ್ ದುಗಾನೆ ಕೆ ಜರೂರಿ ಹೊಸದ ತದಲ ಇಲ್ಲ ಅಪಮಾನ
1: ಯು ಆರ್ ಲಿಸ್ನಿಂಗ್ ರೇಡಿಯೋ ಅಮದ್ ನೆಟ್ವರ್ಕ್.
2: We got more hits for you, so stay tuned.
1: 88.4 FM.

ಶಿಬಿಲ್ಕುಲ್ಲ ಅರ್ಜಿಂಗ್ ಸುಮರಹಂಜಮಗೆ ಸಮಯನಿ ಸುಮರಹಂಜಮಗೆ ಎಲ್ಲಿ ನಡೆದಿ ಅಗೇಟುಲ್ ತವಾಯಿಕನ ಜರುಬಾ ಮೆಸೇಜರ್ ತಗಚ ಮುಂಗ ತಪತವಲಗಿ ಜಮಂಗ ಸಮಯ ಚರ್ತ ಚರ್ತ ವಿಖ್ತಿ ಚರ್ತ ಚರ್ತ ಚರ್ತ ನ ಪ್ರೋಗ್ರಾಮ್ ಅವ್ರಿ ಅನ್ನು ಮೆಸೇಜ್ ನ ಬಿಲ್ಕುಲ್ ಡೇರ್ ಜಾತ ರಗಲಿದಿ ಡೇರ್ ಜಾತ ರವಾಂದಿ ಫುಲ್ ಮೆಸೇಜ್ ಬೈನ್ ಸಲ ಶಾಮಿಲಿಗಿ ಅವಾಜ್ ಚೀನ್ ಸಲ ಕುಮ ಪ್ರೋಮೋ ಚಿದೆ ಕನ ಅಬಟೋಲೆ ಅವ್ರಿ ದಲಿ ಸುಮರಹಂಜಮಗೆ ಎಲ್ಲಿ ನಡೆದಿ ಅಗೇಟುಲ್ ಬಾವ್ರಿ ದಲಿ ಚಿದೆ ಕಂ ಬ್ರದರ್ ವಲ ನೀವು ಪ್ರೋಮೋ ಸೆಟ್ ಕಡಿದ ಅಬಟೋಲ್ ಯಾನಿ ಅವ್ರಿ ದಲಿ ಅಬಟೋಲ್ ತಬ ಫತಲಗೆ ಇಲ್ಲಿ ಚರ್ದ ಹೊನ್ನವೇ ಹೊನ್ನವೇ ಪ್ರೋಮೋ ಚಿಕ್ಕ ಮುಂದೆ ಸೆಟ್ ಕಡಿದೆ ಇನ್ಶಾಲ್ಲಾಹ್ ಇನಾಮ್ ಸೇಬ ಹಮ್ ಚಲವಿ ಮುಂಗ್ ಬಾ ಪಕ್ಫಲ ಹಮ್ ಚಲವ ಓ ಜಂಗೀರ್ ಬಾಯಿ ಖಫೀ ಸೇಬ ಓಲು ತಮೆ ವರ್ ಕಡಿದ ಸೈದಾ ಕಮ್ ಯು ಹಮ್ ಅರ್ಜಿ ಸಾಫ್ ತರದಿ ನಾಗಾ ಬಾ ಟೂಲ್ ಚಿಕ್ಕ ಮುಂದೆ ದಾ ಪ್ರೋಮೋ ಜರೂರ್ ದರಲ್ಲ ಚಲವಿ ಅಯ್ಯೋ ಇಕ್ರಾಮ್ ಸೇಬ ಪತ ಹೊನ್ನ ಲಗಿ ಗನ ಅಯ್ಯ ಇನಾಮ್ ಸಾಹಿಬ ಏನ್ ಇಕ್ರಾಮ್ ಸೇಬ ಚಲವಿ ಕನ ಬಾಯಿ ನಾಮ್ ಬಾಯಿ ಖುಜಮ ಗದಾ ಸೇರಿ ಕನ ಜಾಗೀತ ಮೋ ರೇಡಿಯೋ ಮನ 88.4 ಕರಕ ರೇಡಿಯೋ ಬನೆ ಯಾನಿ ಕಮ್ ದ ಪೀರ್ ಪವರ್ ಅಸ್ 12 ಬಜೆ ನೌ ಸತರ್ 1 ಬಜೆ ಪರೈ ಪ್ರೋಗ್ರಾಮ್ ವರ್ ಕಡಿದಿ ಹಾ ಬಾ ಬಿಲ್ಕುಲ್ ಪ್ರೋಗ್ರಾಮ್ ತ ಸರ್ ಕವಿ ಅದೇ ಕರಕ ರೇಡಿಯೋ ಲಿಸ್ನರ್ ಸರ ಅದೇ ಸರ ಸರ್ ಕದ ಕಮ್ ನೂರ್ ಜಮಗ ರೇಡಿಯೋ ಕಮ್ ಲಿಸ್ನರ್ ದಿ ಕನ ಸಾಗೀತ ಬದಾವೋ ಇಕ ತ ಸೋ ಚರ ಜಮಂಗ ಹು ಏನಂ ಬೈ ವಲದ ಪ್ರೋಗ್ರಾಮ್ ಆ ರೋಲ್ ವಾಡು ಬಿಲ್ಕುಲ್ ಡ್ರೈವರ್ ಸರ್ www.ishmaradio.com ಬನ್ನಿ ಮು ಅವರೆ ದಲಶೇ ಅದೇ ನೇ ಲವಚ ಕಮ್ ದಿ ಕನ ಡ್ರೈವರ್ ಸರ್ www.amarradio.com ಬನ್ನಿ ಹು ಅವರೆ ದಲಶೇ ಓಸ್ ಅಮರ್ ರೇಡಿಯೋ ಕಿವಾ ಬಿ ಕರೆಕ್ಟ್ ಸಲ್ ಕವಿ ಕನ

0: ಹಾಜಿ ಇವಲ್ಕೆ ಎಲ್ಲರೂ ಹೊಲಿಸಿ ಹೋಗ್ತಾರೆ ಸರ್ ಕಿಮ್ ಜನ ಕಾಲ್ ಕಡೆ. ಅಸ್ಸಲಾಮ್ ಅಲೈಕುಮ್. ಶೈ ಅತ ಶೈ ಪ್ರೋಗ್ರಾಮ್ ಶಹರ್ ಕಲಾ ಇದ್ದರ್ತವೆ ನುಮ್ ದಿಸದ
1: ನನ್ನ ಗುರು ಹೋದರ ಕಲ್ಲನ ನೋಕರ ಹೊತ್ತಾರ ತಿಂಗಳ ಒಳಗೆ ಸರ್ ಹೊತ್ತಾಗ ನಮ್ಮ ಚನನ್ ಮೇರೋ
0: ಪ್ರೋಗ್ರಾಮ್ ನೋಡ್ತಾರ ಸಲ್ವರೆ ಬಜರ ಸಾಕಿರ್ತಾವ್ಯ ಜಹಾನ್ ಮನನ ಕಾಲ್ ಕವಾಲಿ. ಅಸ್ಸಲಾಮ್ ಅಲೈಕಮ್ ಶಾಜಿ ಅರ್ಮಾನಿ ಫ್ರಾಮ್ ಲಕ್ಕಿನ ಎಸ್ ಎಮ್ ಎಸ್ ರೂ ಕಡೆ ಸಲಾಮ್ ಟು ಯು ಅಂಡ್ ಸ್ಪೆಷಲ್ ಸಲಾಮ ಹಫ್ಸಾ ಹಟಕ್ ಆಸ್ಮಾ ಸೇಫ ಉಜ್ರಾ ಮರ್ವತ ಸಾಯಿಮಾ ಮರ್ವತ್ ಎಫ್ರಾ ಗೋಲಾ ಅರ್ಮಾನಿ ವಜೀರಾ ಮರ್ವಾ ಸೀಮಾ ಬೆಟಾನಿ ದಿ ಬಿಲ್ಕುಲ್ ಡೇರಾ ಮನನ ಡೇರಾ ಶುಕ್ರಿಯಾ ಶಾಜಿಯಾ ಮರ್ವತ್ ಮೆಸೇಜ್ ಕಾಲ ಯೋಜಾನ್ ಮನನ ಸಲಾಮ್ ಶಾಹಿದ್ ಖಾನ್ ಬಾಯ್ ಜಲುಕ್ಮಾನ್ಯ ದ ಎಫ್ ಆರ್ ಲಕ್ಕಿ ಮರ್ವತ್ ನಾ ಸಂಗ ಎ ಶಾಹಿದ್ ಖಾನ್ ಬಾಯ್ ದಮಾ ಫಸ್ಟ್ ಎಸ್ ಎಮ್ ಎಸ್ ದ ಪ್ರೋಗ್ರಾಮ್ ಡೇರ್ ಖಾನ್ ಕವಿ ಔ ದ ಯು ಶೇರ್ ದೇ ಅಶ್ರಫ್ ಔ ವಹಾಬ್ ತಾ ಡಾಲೇ.